0: ಕಡಿಂದ ತಿಂದದ ತಿತ್ತಂಗಡದಾಗ ತರಿಗಡದಾಗ ತಿತ್ತಿತ್ತಂಗಡದಾಗ ತರಿಗಡದಾಗ ತಿತ್ತಂಗಡದಾಗ ತರಿಗಡದಾಗ ತಾಂಗದಿಂದ ತಿಂದದ ತಿತ್ತಂಗಡದಾಗ ತರಿಗಡದಾಗ ತಿತ್ತಿತ್ತಂಗಡದಾಗ ತರಿಗಡದಾಗ ತಿತ್ತಂಗಡದಾಗ ತರಿಗಡದಾಗ ತಾಂಗದ ತಿತ್ತಂಗಡದಾಗ ತರಿಗಡದಾಗ ತಾಂಗದ ತಿತ್ತಂಗಡದಾಗ ತರಿಗಡದಾಗ ತರಿಗಡದಾಗ ತಾಂಗಡದಾಗ ತರಿಗಡದಾಗ ತಾಂಗಡದಾಗ ತರಿಗಡದಾಗ ತಿತ್ತಗದನದಾಂ ತಿತ್ತಗದನದಾಂ ತಗದನದಾಂ ತನಿಂಗಡಗದ ತನಿಂಗಡಗದ ತಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತಿತ್ತಗದನದ ತಿತ್ತಗದನದ ತಗದನದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತಿತ್ತಗದನದ ತಿತ್ತಗದನದ ತಗದನದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ ತನಿಂಗಡಗದ
1: Now we present the popular thilana set to a raga that gives joy and happiness. Kadana Kutuhalam.